ಗೊಲ್ಲೇಜು ಅಂಜೀರಾನಿ, ಇದು ಗೊಲ್ಲೇಜು ಅಂಜೀರಾನಿ. ಅಯ್ಯೋಲ್ಲಾ ನಮ್ಮದ ನಾಲ್ ಹೋಗಿತ್ತು ನೆನಾರವಿ ಗೊಲ್ಲೋ ಗೊಲ್ಲೋ ಗ್ವಾಗಾಸಿನ ಒಲ್ಲೋ ಕುಪ್ಪರು ಉಂಡಗೆ ಮೇಲೆ ಒಲ್ಲೋ ಯೋ ಐಕ್ವಾ ನಿಮ್ಮ ನಾಯ್ದೆ ಗೊಲ್ಲೇ ಜಂತು ತಿಕ್ವಾ ಮನು ಕುಪ್ಪೇದೆ ಗೊಲ್ಲೇ ಜಂತು ತಿಕ್ವಾ ಮನು ಕುಪ್ಪೇದೆ ಗೊಗ್ವಾ ನಿ ಬಾಗ್ವಾ ಇಂದ ಬನ್ನ ಬಂಬ.